FM ಅಧ್ಯಾತ್ಮ ಜ್ಯೋತಿ ಪ್ರಸ್ತುತ ಗ್ರಂಥಸಾ ಕಾರ್ಯಕ್ರಮ ಭಕ್ತಿ ಸಂಧ್ಯಾ. ನಮಸ್ಕಾರ, ಸ್ವಾಗತ, ಅಭಿವಾದನ್. ಕಾರ್ಯಕ್ರಮ ಭಕ್ತಿ ಸಂಧ್ಯಾಮಾ ಸಾಂಜಕ್ಕೂ 7 ಬಜಿಸಕೆಯ ಛ. ಅವ 8 ಬಜೆಸಮ್ಮ ಮ ಸವ್ಯತಾ ತಿವಾರಿ ಯಹಾ ಸಮಕ್ಷ ಕೇಹಿ ಭಕ್ತಿ ಸಂಗೀತ ಕಾ ಸಾಥ್ ಮಾ ರಹನೆಚು. ಆದರಣೀಯ ಶ್ರೋತಾ, ಯಸ್ ಅವಧಿ ಭರ್ ಯದಿ ಯಹಾಲೈ ಕುನೇ ಭಜನ್ ಸುನ್ನೆ ಇಚ್ಛಾ ಭಯೆ, ಹಾಮ್ರೋ ಸ್ಟುಡಿಯೋಕೋ ಟೆಲಿಫೋನ್ ನಂಬರ್ 4525401, ಸ್ಟುಡಿಯೋಕೋ ಟೆಲಿಫೋನ್ ನಂಬರ್ 4525401 ಮಾ ಫೋನ್ ಗರಿ ಆಫುಲೆ ಸುನ್ನ ಚಾಹನು ಭಯಕೋ ಭಜನ್ ಅನುರೋಧ ಗರ್ನ ಸಕ್ನು ಹುನೆ ಛ.